0: ಪತಿ ಸಾಧಕ ಸಂಘ ಉಜ್ಜಲ ಹೂತ ಸಾಧಕ ಸಂಘ ಬಿಟ್ಟೆ ಅಪಮಾನ ಸಾಧಕ ಸಂಘ ಬುಜೇ ಪ್ರಭ ನೀರಾ ಸಾಧಕ ಸಂಘ ಪಾಯ ನಾಮ ರತನ ಸಾಧಕಿ ಮಹಿಮಾ ವರ್ಣ ಕೌನ ಪ್ರಾಣಿ ಸಾಧಕ ಸಂಘ ಗೋಚರ ಮಿಲಾ ಸಾಧಕ ಸಂಘ ಆವೇ ಬಸ ಪಂಚ ದುಶ್ಮನ್ ಸಬ ಮೀತ ಸಾಧಕ ಸಂಘ ನಾಹಿ ಕೋ ಮಂದ ಸಾಧಕ ಸಂಘ ನಾಹಿ ಆಪೇ ಜಾನೇ ಸಾಧ ಬಡಾಈ ಸಾಧಕ ಸಂಘ ನ ಕಬ ಹುಂತಾವೇ ಸಾಧ ಸಂಘ ಬಾತ ಗುಚರ ಲಹಿ ಸಾಧಕ ಸಂಘ ಬಸೇ ತಾನ ಉಚೇ
1: ಸಾಧು ಕೇ ಸಂಘ ಮಹಿ